0: ಬಾಬಾ ಮಜುರಿ ಆಗ್ಯೋ.
1: ಅರೆ ಕ್ಯಾಂಗು
0: ಬೈ ಕಾಲ್ ತೋ ಟೆಲಿವಿಷನ್ ಮತ್ತೆ ನಾಟಕ ದೇಖ್ಯೋ. ಓಹೋ ಹೋ ಬೈ ಗಣೋ ದಾಯೋ ಯಾರ ಬಾಬಾ ನಾಟಕ ಮೈ ಸೈಕೆ ಸುಚಾಲ್ ತಿಯಾರಿ ಬುರಾಯ ಮತ್ತೆ ಕೇ ಕಟಾಕ್ಸ್ ಕರ್ಯೋ. ಓಹೋ
1: ಅರೆ ನಾಟಕ ನಾಟಕ ತು ರೇಡಿಯೋ ಮತ್ತೆ ಜಕ ಆವೆ ನೀ ರಾಮದನ್ ಬಿಟ್ಟ ಬೇ ಕುಣಸ ಕಂಪ್ತಿ ಹೋವೆ ಹೂ ರೇಡಿಯೋ ಅಪ್ನೆ ಕನ್ನಿ ರಾಖು ಸಗಳ ನಾಟಕ ಸುಣ್ಯಾ ಆಗೆ ಬಿ ಸುಣುಲ
0: ದಾದಾ ಥಾರೆ ಕಿಸ ನಾಟಕ ಯಾದ್ರವೆ ಕುಣಸೋ ಆಯೋ ಕುಣಸೋ ನೀ ಆಯೋ
2: ದಾದಾ ನೆ ತೋ ಇಣ ಬಾತಾರೋ ಠಾಯ ಜಿನಿ ಕೆ ಕರಾ ರೇಡಿಯೋ ಮತ್ತೆ ನಾಟಕ ಆವೆಲೋ ದಾದೋ ತೋ ಇಣ ತರಾ ತೋರಾ ಮಾರೆ
1: ಅರೆ ಚುಪ್ ಬಿಟ್ಟಾ ಬಾತಾ ಕರೆ ಓ ಮಾರೋ ಕುಂಡೋ ದಿಕ್ಕೆ ಕೋನಿಗೆ ಏಕ್ ಪಡ್ಗ್ಯಾ ತೋ ಗಣಾ ದಿನ ತಾಣಿ ಯಾದ ರಾಕಿಲ್ಲ ಬೇಟಾ
0: ಬಾಬಾ ನಾಟಕ ಕಿಶು ಯುವೆ ಪಣ ಬೋ ದೇಖೋ ಸೀಖ ಜರೂರ್ ದೇರ್ ಜೆ ಅರ್ ಬಿ ನಾಟಕ ಸಾರು ಸಗಳ ಜೆ ಸೀಖ ಲೇಲೆ ನಾ ತೋ ಬಸ್ ಫೇರ್ ಕೇಣ ಇಕ್ಕಾಯ್ಯಾವು
3: ಏಲ್ಯೋ ದಾದಾ ಗಾಂವ್ ಶಿವ ಮಾಸ್ಟರ್ ಕಾಕೋ ಬಿ ಆಗ್ಯಾ
2: ದಾದಾ ದಾದಾ ಇನ್ನೆ ಗಣಿ ಉಂತಾವಳ ಸುಣ್ಣೇರಿ ಕೈ ಕಾ ಮಾರೋಬ್ಯಾ ಕಣೆ ರಾಕ್ಯೋ ಹಾ
3: ಪಗೆ ಲಾಗೂ ಬಾಬಾ
1: ಜೀವ ತೋರೆ ಬೇಟಾ ಜೀವ ತೋರೆ ರಾಮಜಿ ಮಹಾರಾಜ್ ಥಾರಿ ಉಮರ್ ಲಂಬಿ ಕರೆ ಸುಣಾ ಸಗಾ ಪ್ರಸಂಗಿ ಸೇ ತಗಡಾ ಹೈ ಮಾಸ್ಟರ್
3: ಹಾಂ ಬಾಬಾ ಸಗಡಾ ತಗಡಾ ಹೈ ಥಾನೆ ಸುಗ್ನೆ ಜಿ ಮೋಕಳಿ ಮೋಕಳಿ ರಾಮಾಶ್ಯಾಮಿ
1: ಅಚ್ಛಾ ಆದ್ಮಿ ಹೈ ಸುಗ್ನೋ ಜಿ ಹೂ ತೋ ಕಹು ಲಾಖ ಮೈ ಏಕ ಹೈ ಮಾಸ್ಟರ್ ಜಿ ಬೇ ಅರೆ ರಾಮ ರವಿ ಭೇಜೆ ಶು ಚುಕ್ಕಿ ನೀ ಕದಿ
0: ಅರೆ ಮಾಸ್ಟರ್ ತೂ ಬತಾ ಭೈ ಆಪಣೆ ರಾಜು ರೋ ಬ್ಯಾ ಕಣಾರೋ ರಾಖ ದಿನ
3: ಬಾಯಿ ಜಿ ಸಾವು ತೋ ಸೇ ಆಖಾ ತೀಜರೋ ನಿಕಳಿವೆ
0: ಅಚ್ಛಾ
3: ಪಂಡಿತ್ ಜಿ ನೇ ಪೂಛ ರ್ಯಾ ರಾಖ್ಯು ಹೈ ಅರೆ ಬಾಬಾ ಡುಕಾವೆ ರೋ ಭಗತ್ ಸಿಂಜಾ ಸಾತ್ ಬಜೆ ರೋ ಹೈ ತೋರಣ ಆಠ ಬಜೆ ರೋ ಅರ್ ಫೇರಾ ದಸ ಬಜೆ ಸು ಬಾರಾ ಬಜೆ ರೇ ಬಿಚಾಳೆ ಕಣಾಯ ಕರಾಣೆ ರೋ ಮುಹೂರ್ತ ಹೈ
1: ಆ ತೋ ಬಡಿ ಅಚ್ಛಿ ಬಾತ್ ಹೈ ಬೇಟಾ
3: ಬಿಟ್ ಪಂಡಿತ್ ಜಿ ಪತ್ರೋ ದೇಖ ರ ಬತಾಯೋ ಹೈ ಬಾಬಾ
0: ಅರೆ ಮಾಸ್ಟರ್ ಇನ್ ತರಾ ಮುಹೂರ್ತ ತೋ ಆಜಕಲ್ ರೇ ಆಯಿ ಕೋನಿ ದಸ ಬಜೆ ತಾಣಿ ತೋ ಬರಾತ್ ಪುಗ್ಗೇ ನೀ
3: ದೇಖೋ ಬಾಯಿ ಜಿ ಮೈ ಥಾರಿ ಬಾತ್ ಸು ಸಹಿಮತ್ ನೀ ಹೂ ಜಾನ್ ಏನ್ ಸಹಿ ಭಗತ್ ಪರ ಪೂಗಣಿ ಚಾಹಿಜೆ ಕ್ಯೂ ಬಾಬಾ
1: ಬಿಲ್ಕುಲ್ ಜಾಣಿ ಬಾತ್
0: ಅರೆ ಮಾಸ್ಟರ್ ಭೋಳಿ ಬಾತ್ ಕರೆ ಆಜ ತಾಣಿ ಜಾನ್ ಸಹಿ ಭಕ್ತ ಸಾರು ಕಣಾಯಿ ಪುಗ್ಗಿಯ ಕೈ
3: जानी रोटियां खातर चीखता चिल्लाता रह गया किने मिली अर किने कोन मिली गणकरा सा तो भूखा ही रह गया काका
1: अरे दूसरा री बात छोड़ो बेटा अपने घर री बात करो ब्याह मान दिनो है तो किया अर काई करनो है इन बात रा सोचो बेटा बैठर
0: सोचनो पछे कई है बाबा ब्याह री तैयारी शुरू कर दिया कल पछे काम अलगोल को बांट दियो नी थे सगला ने
1: छोरे रे ब्याह माई काय काम हुए अरे कुंकू पत्री अरे जान खातर जी बस करन रो जिम्मो तो ए मास्टर जी रो है
2: दादा दादा मोबाइल डीजे अरे फ्लोर डीजे तो हूं कर ले छु सागे पटाका दे ढाका ही उलिया छु हां
3: दादा जान में कम से कम 40-50 बेली दोस्तों मारा भी जावला
2: 20-25 दोस्त मेरा ही है हां दादा भूल ना जे निष्ट जाऊंगा गोनी आके लूंगा गोनी
1: अरे रामधन बेटा कितना जानी हो जावेला अरे आपने रिश्तेदारी अर गांव वाला सगला ने मिला रे
0: भई देखो 50 अर 20 रलार 70 तो इनारा दोस्त हो गया अर ए देखो बाबा 60-70 रिश्तेदार हो जावेला भई इन तरह कुल मिला